0: ಈ ಡ್ರೈವರ್ ಬಂದಿದ್ದಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀ ಡ್ರೈವರ್ ಬರಲ್ಲ, ನಾನು ಡ್ರಾಪ್ ಮಾಡ್ತೀನಿ.
1: ಓಕೆ, ನಿಮ್ಗೆ ಬರ್ರಿ, ನಂಗೆ ಹೆಂಗೆ ಬರೋಣ. ಸರಿ ಬಿಡಿಯಾ.

0: ಏನ್ ಡ್ರೈವರ್ ಬಂದಿಟ್ಟಾರೆ? ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಬರಲ್ಲ, ನನ್ನ ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹೆಂಗೆ ಬರೋಣ. ಸರಿ ಬಿಡಿಯಾ.

0: ಈ ಡ್ರೈವರ್ ಬಂದಿದ್ದಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಬರಲ್ಲ, ಏನೋ ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹೆಂಗೆ ಬರೋಣ. ಸರಿ ಬಿಡಿಯಾ.

0: ನೀವು ಡ್ರೈವರ್ ಬಂದಿಟ್ಟಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ರಘು ನೀವು ಡ್ರೈವರ್ ಬರಲ್ಲ, ನಾನು ಡ್ರಾಪ್ ಮಾಡ್ತೀನಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹಂಗೆ ಬರ್ಬೋದು. ಸರಿ, ಬರೀ.